0: ಪ್ರತಿಷ್ಠಾಯಿತ ಕಕ್ಷ ಸಂಚಾಲನೆಯ ಸಂಬಂಧ ಸೂಚನೆ. ಅದಳಿಸುವ ಗ್ರಹ ಮಹಾನುಭಾವರು ಲ್ಯಾಪ್ಟಾಪ್ ವ್ಯವಸ್ಥಾ ಕಾರ್ಯವಿಧಾನ ಪ್ರಭಾವಿಸುವ ಪ್ರಾಪ್ತಿಗೂ ಸಹಜಕರಣಗಳಾಗಿ ನಾಗರಿಕ ಸಹಾಯಕ ಕಕ್ಷ ಸಂಚಾಲನ ಕೊನೆಗೊಳ್ಳ ಉಕ್ತ ಕಕ್ಷಬಾಟ ನಿಶುಲ್ಕ ಸೇವಾಗಳು ಪ್ರಾಪ್ತಗೊಳ್ಳುವ ಸಕ್ರಮಗೊಳಿಸಿ ಸೇವಾ ಪ್ರಾಪ್ತಿಗಳಾಗಿ ನಾಗರಿಕ ಸಹಾಯಕ ಕಕ್ಷದ ಸಂಪರ್ಕ ಮಾತ್ರ ಅನುಭವಿಸಲಿಶ ಸೇವಾ ಪ್ರಾಪ್ತಿನ ಕೊಟ್ಟಿಗೂ ಪ್ರಯೋಜನ ನೀಡಲಿ ಆಕಾಶವಾಣಿನ ಹಾರ್ದಿಕ್ ಅಪೀಲ್ ಕೊಡಬೇಕು. ಸೇವಾ ಪ್ರಾಪ್ತಿನ ಕುರಿ ಗ್ರಾಸವಾಯಿನ ರಾಷ್ಟ್ರೀಯ ಅಧಿಕಾರ ಕಾರಣಿ ಪ್ರಮುಖರ ಸಿಜಿ ಸಂಪರ್ಕ ಮಾತ್ರ ಸಕ್ರಮಗೊಳಿಸ ಕೃಷಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲ ತಥಾ ಕಾನೂನು ಮಂತ್ರಾಲಯ ವಿರಾಟ್ನಗರ್
1: जंगल को छूना मेरे आंगन।

0: ನಾಗರಿಕತಾಯುತ ಸಸ್ಯ ಸಂಚಾಲನ ಸಂಬಂಧಿ ಸೂಚನೆ. ಅದಳಿತುವ ಗ್ರಹಿ ಮಹಾನುಭಾವರು ಯಥತ್ ವ್ಯವಸ್ಥಾ ಕರಡಿವಾದ ಪ್ರಭಾವಳಿ ಸೇವಾ ಪ್ರಾಪ್ತಿಗೂ ಸಹಜಕರಣಗಳಾಗಿ ನಾಗರಿಕ ಸಹಾಯತಾ ಕಕ್ಷ ಸಂಚಾಲನ ಕೊರಿಯುವ ಉಪ ಕಕ್ಷವಾದ ಮುಖ್ಯ ಸೇವಾಹರು ಪ್ರಾಪ್ತಗೊಂಡ ಸಮೇಶ ಸೇವಾ ಪ್ರಾಪ್ತಿಗಳಾಗಿ ನಾಗರಿಕ ಸಹಾಯತಾ ಕಕ್ಷದ ಸಂಪರ್ಕ ಯಾತ್ಮ ಅನುರೋಧ ಕರೆಯುವ ಸೇವಾ ಪ್ರಾಪ್ತಿನ ಪ್ರತಿಕ ಪ್ರಲೋಭನ ನದಿ ಅಸಸಿವಾಲಿನ ಹಾರ್ದಿಕ ಅಪೀಲ್ ಕರ್ದಶ ಸೇವಾ ಪ್ರಾಪ್ತಿನ ಶ್ರೀ ಗ್ರಾಸವಾಯಿನ ಗ್ರಾಸಿ ಅಧಿಕಾರ ಕರೆಯಲಿ ಪ್ರಮುಖ ಇದು ಸಂಪರ್ಕ ಯಾತ್ಮ
1: ಕೋಚಿ ಪಾಟಿ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಬಿರಾಜಮಾನ.